nkafo se obehwe obi no no so afre obi ye yankasa ya ho bambo se me ehyen no ana se ka na ye yusu no ye betumi ayusu ehyen no ache enti no ene ma ba ko mie no wo ho a wo se ohyenkani bia empower brabo mu eda ene se ebra wo be start ka no meso wo ho bible ehu hia se me obetwi ehyen no ache na wonya emfaso bebre e wo so ano pei abre bia wo betena ka no se wo start ka no meso se enema e wo se wo hwese sa enema we mu nyina e wo off e bi ni se ansa na wo be start wo ka no meso se hwese wo headlight no e wo off ana radio e wo off ana wo air condition e wo off ana mesre ahyenkafo a abre bia ye pack ka na e gya sa nema no esiso no ma ye nhye no so abre bia ye pake ka ye num sa enema a mebobɔ osue na se ye be start so a ye nhwe se radio no ye ngezi so ana air condition no ensi so ana ana se headlight no mpo ensi so a sa enema ye enema a wo tai jigesi so na wo start ka na ebe ha ka no enti mesre ebetimi a affect wo battery no ebetimi a affect electrical system no enti mesre wo se abre biara se o parke ka na bo modern se ansa na obesi fam no wo be make sure se wo headlight wa turn no off wo ac no eno so off san so na radio na e wo ka mu no eno so wa turn no off wo yesa eboa e maka no ahoden ekoso gina baabia igina mesro ano pay a wo pie bo modern se wo be start ka no na wo tena mu a bo modern se enye ma wo be ye no hye se o side mirrors no e wo wo ho ana asati ye mesro ansa na abe move ka no no bo modern se wo be fast o seat belt na wo bo seat belt na ne wo be tena wo nchen e wo front ho no mesro se ono so wo be ka kire no na wo bo ni seat belt no kai se an bambo eye ma o eye ma me eye ma obia safety eye ma onipa bia a wo te ehyen mu eye ma onipa bia a wo wo asase so mama ya fa enema nketenkete a yesuen na ye ni so na ye ye ne sa ebe bua ye nyina bedase